ರಂಗಂ ನ ರೂಪಂ ನ ರೇಖಂ ನ ಮೋಹಂ ನ ಕ್ರೋಹಂ ನ ದ್ರೋಹಂ ನ ದ್ವೇಷಂ ನ ಕರ್ಮಂ ನ ಭರ್ಮಂ ನ ಜನ್ಮಂ ನ ಜಾತಂ ನ ಮಿತ್ರಂ ನ ಸತ್ರಂ ನ ಪಿತ್ರಂ ನ ಮಾತಂ ನ ನೇಹಂ ನ ಗೇಹಂ ನ ಕಾಮಂ ನ ಧಾಮಂ ನ ಪುತ್ರಂ ನ ಮಿತ್ರಂ ನ ಸತ್ರಂ ನ ಭಾಮಂ ಲೇಖಂ ಅಪೇಖಂ ಜೋನಿ ಸ್ವರೂಪಂ ಸದಾ.

ಗಂಗ ಸೋಗಂ ನಮೋ ಹಂಗ ನ ಮಾತಂಗ ನ ಕರ್ಮಂಗ ನ ಪರಮಂಗ ನ ಜನ್ಮಂಗ ನ ಜಾತಂಗ ಅದ್ವೈ ಖಂಗ ಬೇ ಖಂಗ ಜೋನಿ ಸ್ವರೂಪೇ ನಮೋ ಏಕ ರೂಪೇ ನಮೋ ಏಕ ರೂಪೇ ಪರೇಯಂ ಪರಾಪರಂ ಪ್ರಜ್ಞಾ ಪ್ರಕಾಶೀಯ ಛೇದಂ ಗಚ್ಛಯಾದ್ ಅದ್ವಯ ಅವಿನಾಶ

ಅಂಗಂಗ್ ನ ರೂಪಂಗ್ ನ ರೇಖಂಗ್ ನ ಲೋಭಂಗ್ ನ ಜೋಭಂಗ ಭೂತಂಗ ಬೇಖಂಗ್ ನ ಸತ್ನಂಗ್ ನ ಮಿತ್ರಂಗ್ ನ ನೇಹಂಗ್ ನ ಕೇಹಂಗ್ ಸದೇವಂಗ್ ಸದಾ ಸರ್ವ ಸರ್ವತ್ರ ಸನೇಹಂಗ್ ನ ಕಾಮಂಗ್ ನ ಕ್ರೋಧಂಗ್ ನ ಲೋಭಂಗ್ ನ ಮೋಹಂಗ ಜೌನೀಯ ಛಯಾದ ಅದ್ವಯ ಜೋಹಂಗ್ ನ ಜನ್ಮಂಗ್ ನ ಮರಣಂಗ್ ನ ಬರ್ಣಂಗ್ ನ ವ್ಯಾಧಂಗ್ ನ ರೋಗಂಗ್ ನ ಶೋಕಂಗ ಭಯ ನಿರ್ಭಿಖಾತಂಗ್ ಅಛೇದಂಗ ಭೇದಂಗ ಕರ್ಮಂಗ ಕಾಲಂಗ ಖಂಡಂಗ ಭಂಡಂಗ ಪ್ರಚಂಡಂಗ ಪಾಲಂಗ್ ನ ತಾತಂಗ್ ನ ಮಾತಂಗ್ ನ ಜಾತಂಗ್ ನ ಕಾಯಂಗ್ ನ ನೇಹಂಗ್ ನ ಕೇಹಂಗ್ ನ ಪರಮಂಗ್ ನ ಭಾಯಂಗ್ ನ ರೂಪಂಗ್ ನ ಭೂಪಂಗ್ ನ ಕಾಯಂಗ್ ನ ಕರ್ಮಂಗ್ ನ ತ್ರಾಸಂಗ್ ನ ಪ್ರಾಸಂಗ್ ನ ಭೇದಂಗ್ ನ ಪರಮಂಗ್ ಸದೇವಂಗ್ ಸದಾ

ರೂಪರಾಗನಾರೇಖರಂಗನ ಜನ ಮರಣ ಬಿಹೀನ ಆದನಾದ ಅಗಾಧ ಪುರಕ್ಸೋದರಂ ಕರಂ ಪ್ರಬೀನ್ ಜಂತ್ರ ಮಂತ್ರಣ ತಂತ್ರ ಜಾಕೋವಾದ ಪುರಗ ಅಪಾರ ಹಸ್ತಕೀಟ ಬಿಖೇ ಬಸ ಸಬ ಠೋರ ಮೈ ನಿರ್ಧಾರ ಜಾತ ಪಾತನಾ ತಾತ ಜಾಕೋ ಮಂತ್ರ ಮಾತನ ಮಿತ್ರ ಸರ್ಬ ಠೋರ ಬಿಖೇ ರಮೇ ಉಜೇ ಚಕ್ರ ಚಿಹ್ನ ಚಿತ್ರ ಆದ ದೇವೋದಾರ ಮೂರ್.